nani mo nyam so nani mo nyam so ha me tumi re no ha wo nyam so wo nyam so da fu nyam so wo nani mo nyam.